ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ಗಳು 738 ಕಿಲೋಹರ್ಟ್ಸ್ಗಳಲ್ಲಿ ಹಾಗೂ ನಿಮ್ಮ ಮೊಬೈಲ್ನ ನ್ಯೂಸ್ ಆನ್ ಏರ್ ಈ ಆಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಬುಧವಾರದ ಸುಮಧುರ ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪರಿಮಳ ಜೋಶಿ, ಪ್ರೀತಿಯ ನಮಸ್ಕಾರಗಳು. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೇಳುವಿರಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಡೇ, ಈ ಸಂದರ್ಭವಾಗಿ ಭಾಷಣ ಮತ್ತು ಚಿತ್ರಗೀತೆಗಳು.

0: ಪ್ರಸಾರ ಆಯಿತು. ಜೂನ್ 8, 1936 ಭಾರತೀಯ ರಾಜ್ಯ ಪ್ರಸಾರ ಸೇವೆಯು ಆಲ್ ಇಂಡಿಯಾ ರೇಡಿಯೋ ಏರ್ ಆಯಿತು. ಕೇಂದ್ರ ಸುದ್ದಿ ಸಂಸ್ಥೆ ಸಿಎನ್ಒ ಆಗಸ್ಟ್ 1937 ಅಸ್ತಿತ್ವಕ್ಕೆ ಬಂದಿತು ಮತ್ತು 4 ವರ್ಷಗಳ ನಂತರ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಅಡಿಯಲ್ಲಿ ಇದು ಮುಂದೆ ಸಿಎನ್ಒನ ಎನ್ಎಸ್ಡಿ ಸುದ್ದಿ ಸೇವೆಗಳ ವಿಭಾಗ, ಇಎಸ್ಡಿ ಬಾಹ್ಯ ಸೇವೆಗಳ ವಿಭಾಗ ಎಂದು 2 ವಿಭಾಗಗಳಾಗಿ ವಿಭಜಿಸಲಾಯಿತು. ಇನ್ನು 1956 ರಾಷ್ಟ್ರೀಯ ಪ್ರಸಾರಕ್ಕೆ ಆಕಾಶವಾಣಿ ಎಂಬ ಹೆಸರು ಅಳವಡಿಸಿಕೊಳ್ಳಲಾಯಿತು. 1957 ಜನಪ್ರಿಯ ಚಲನಚಿತ್ರ ಸಂಗೀತವನ್ನು ಮುಖ್ಯ ಅಂಶವಾಗಿಟ್ಟುಕೊಂಡು ವಿವಿಧ ಭಾರತಿ ಈ ಪ್ರಸಾರ ಕಾರ್ಯಕ್ರಮಗಳನ್ನು ಆರಂಭಿಸಲಾಯಿತು. 1927 ಇಂದಿನವರೆಗೆ ರೇಡಿಯೋ ದೇಶದ ಜನರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಹೋಗಿ ಅವಿಭಾಜ್ಯ ಅಂಗವಾಗಿದೆ. ಬಹುಜನ ಹಿತಾಯ ಬಹುಜನ ಸುಖಾಯ ಎನ್ನುವ ಧ್ಯೇಯ ವಾಕ್ಯಕ್ಕೆ ಅನುಗುಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ಶಿಕ್ಷಣ ನೀಡುವಲ್ಲಿ ಸಮರ್ಥವಾದ ಕಾರ್ಯವನ್ನು ನಿರ್ವಹಿಸುತ್ತಾ ಇದೆ ನಿಮ್ಮ ಆಕಾಶವಾಣಿ. ಈಗ ಕೇಳುವಿರಿ ಭಾಷಣ. ರಾಷ್ಟ್ರೀಯ ಪ್ರಸಾರ ದಿನ, ಇದರ ಅಂಗವಾಗಿ ಶ್ರೀ ಮಹಾದೇವ್ ಕಾನತ್ತಿಲ್ ಇವರಿಂದ.
1: ಸಾವಿರದ 1975 ಇಸವಿಯ ಹೊತ್ತಿಗೆ ನಮ್ಮ ಮನೆಯಲ್ಲಿ ಅದೊಂದು ಮ್ಯಾಜಿಕ್ ಬಾಕ್ಸ್, ಅದೇ ರೇಡಿಯೋ, ಅದನ್ನು ನಾವು ಅದರ ಕಿವಿಯನ್ನು ತಿರುವಿ ಅದರ ಮುಳ್ಳನ್ನು ಬೇರೆ ಬೇರೆ ಜಾಗಗಳಿಗೆ ಓಡಿಸಿದಾಗ ಅದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿತ್ತು. ನಾನಾಗ ಚಿಕ್ಕ ಹುಡುಗ, ಶಾಲೆಗೆ ಹೋಗುತ್ತಿದ್ದೆ. ಬೆಳಗ್ಗೆ 6 ಗಂಟೆಗೆ ಎದ್ದರೆ ರೇಡಿಯೋವನ್ನ ಕಿವಿ ತಿರುವಲೇಬೇಕು. ಏನೊಂದು ಅದ್ಭುತವಾದ ಓಪನಿಂಗ್ ಟ್ಯೂನ್ ಆಕಾಶವಾಣಿಯದ್ದು. ಆಕಾಶವಾಣಿ, ಬಾನುಲಿ, ರೇಡಿಯೋ, ಹೀಗೆ ಹಲವು ಹೆಸರುಗಳು ಆಕಾಶವಾಣಿಗೆ. 1927 ಆರಂಭವಾದ ಆಕಾಶವಾಣಿ ಕಳೆದ 1 ಶತಮಾನದಲ್ಲಿ ಸಾಕಷ್ಟು ಬೆಳೆದಿದೆ, 7 ಬೀಳುಗಳನ್ನು ಕಂಡಿದೆ. ಆದರೆ ಬೆಳಗ್ಗೆ ಆ ಟ್ಯೂನ್ನ ಜೊತೆ ಆರಂಭವಾಗುವ ಆಕಾಶವಾಣಿ ಅದೇ ನಮ್ಮ ಬದುಕು ಅನ್ನುವಷ್ಟು ನಮ್ಮ ಬದುಕಿನ ಜೊತೆ ಹಾಸುಹೊಕ್ಕಾಗಿ ಬೆಳೆದು ಬಂದ ಒಂದು ಮಾಧ್ಯಮ. ಬೆಳಗ್ಗೆ ಭಕ್ತಿಗೀತೆಗಳು, ಆಮೇಲೆ ತತ್ವಜ್ಞಾನದ ಸಂದೇಶಗಳು, ಆಮೇಲೆ ಒಂದಷ್ಟು ವಾರ್ತೆಗಳು, ಇವುಗಳನ್ನೆಲ್ಲ ಕೇಳುತ್ತಲೇ ಶಾಲೆಗೆ ತಯಾರಾಗೋದು. ಆಮೇಲೆ ರಜೆ ಇದ್ದರೆ ಮಧ್ಯಾಹ್ನ ಚಿತ್ರಗೀತೆಗಳು, ಒಂದಷ್ಟು ಚರ್ಚೆಗಳು, ಜಾನಪದ ಸಂಗೀತ ಇತ್ಯಾದಿಗಳು, ಇವುಗಳನ್ನೆಲ್ಲ ಮಧ್ಯಾಹ್ನ ಕೇಳುತ್ತಿದ್ದೆವು. ಸಾಯಂಕಾಲವಾಯಿತೆಂದರೆ ವಿವಿಧ ಭಾರತೀಯ, ಬಿನಾಕ, ಸಂಗೀತ್ ಮಾಲಾ, ನಮ್ಮ ಕನ್ನಡದ ಸಾಕಷ್ಟು ಚಿತ್ರಗೀತೆಗಳ ಕಾರ್ಯಕ್ರಮಗಳು, ಬೇರೆ ಬೇರೆ ಬಾನುಲಿ ಕೇಂದ್ರದಿಂದ ಬೇರೆ ಬೇರೆ ಸಮಯದಲ್ಲಿ ಚಿತ್ರಗೀತೆಗಳು, ಜಾನಪದ ಗೀತೆಗಳು ಇತ್ಯಾದಿಗಳು ಪ್ರಸಾರವಾಗುತ್ತಿದ್ದವು. ಅವುಗಳ ಜೊತೆಗೆ ರೇಡಿಯೋ ನಾಟಕ. ಅರೆ, ಮರೆತೇ ಬಿಟ್ಟೆ, 8 ಗಂಟೆ ಆಯಿತೆಂದರೆ ಯುವವಾಣಿ ಕಾರ್ಯಕ್ರಮ. ಯುವವಾಣಿ ಎಂದರೆ ಅದರಲ್ಲಿ ಶಾಲೆಯ ಮಕ್ಕಳು, ಕಾಲೇಜು ಮಕ್ಕಳು ಇವರದ್ದೇ ಕಾರ್ಯಕ್ರಮ. ಅದರಲ್ಲಿ ಭಾಗವಹಿಸುವುದೆಂದರೆ ದೊಡ್ಡ ಟ್ರೋಫಿ ಸಿಕ್ಕಷ್ಟೇ ಸಂತೋಷ. ಆಮೇಲೆ ರಾತ್ರಿ ವಾರ್ತೆ, ಮತ್ತೊಂದಷ್ಟು ಸಂಗೀತ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು, ಇವುಗಳನ್ನೆಲ್ಲ ಕೇಳುತ್ತಾ ಕೇಳುತ್ತಾ ನಿದ್ದೆ ಹೋದದ್ದು ಯಾವಾಗ ಅಂತಲೇ ಗೊತ್ತಾಗದಷ್ಟು ಅತ್ಯಂತ ಆತ್ಮೀಯ, ಅತ್ಯಂತ ಇಂಪು ಮತ್ತು ಅತ್ಯಂತ
0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ. ಮಧ್ಯಮ ತರಂಗ 406.5 ಮೀಟರ್ಗಳು, 738 kHz ಹಾಗೂ ನಿಮ್ಮ ಮೊಬೈಲ್ನ ನ್ಯೂಸ್ ಆನ್ ಏರ್ ಈ ಆಪ್ನಲ್ಲಿ ಕೇಳುವಿರಿ ಕನ್ನಡ ಕಸ್ತೂರಿ. ಗುರುವಾರದ ಸುಮಧುರ ಕನ್ನಡ ಕಸ್ತೂರಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಪರಿಮಳ ಜೋಶಿಯ ಪ್ರೀತಿಯ ನಮಸ್ಕಾರಗಳು. ಇಂದಿನ ನಮ್ಮ ಕನ್ನಡ ಕಸ್ತೂರಿಯಲ್ಲಿ ಕೇಳೋಣ ಸಂದರ್ಶನ ಹಾಗೂ ಭಾವಗೀತೆಗಳು.

ಸ್ನೇಹಿತರೆ, ಇಂದು ರಾಷ್ಟ್ರೀಯ ಪ್ರಸಾರ ದಿನ, ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ. 1927ರಲ್ಲಿ ಈ ದಿನದಂದು ದೇಶದಲ್ಲಿ ಮೊಟ್ಟ ಮೊದಲು ಬಾರಿಗೆ ರೇಡಿಯೋ ಪ್ರಸಾರ ಬಾಂಬೆ ಸ್ಟೇಷನ್ನಿಂದ ಖಾಸಗಿ ಕಂಪನಿಯಾದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಅಡಿಯಲ್ಲಿ

0: ಆರೋಗ್ಯವೇ ಮಹಾಭಾಗ್ಯ ಎಂದ ನಮ್ಮ ಹಿರಿಯರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಎಂದು ಕೂಡ ಹೇಳಿದ್ದಾರೆ. ಸ್ವಾಸ್ಥ್ಯ ಆರೋಗ್ಯವೇ ದೊಡ್ಡ ಸಂಪತ್ತು. ಥೈರಾಯ್ಡ್ ಇತ್ತೀಚೆಗೆ ಇಡೀ ದೇಶದಲ್ಲಿ ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ. ಇನ್ನು ಇದು ಇಡೀ ದೇಹದಲ್ಲಿ ಚಯಾಪಚಯ ಪ್ರಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಬನ್ನಿ ಈಗ ಕೇಳೋಣ ಸಂದರ್ಶನ. ಥೈರಾಯ್ಡ್ ಸಮಸ್ಯೆಗಳು ಚಿಕಿತ್ಸೆ ಈ ಕುರಿತಾಗಿ ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶನಕಾರರು ಪರಿಮಳಾ ದೇಶಪಾಂಡೆ.
1: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೇ, ಆರೋಗ್ಯವೇ ಮಹಾಭಾಗ್ಯ ಅಲ್ಲವೇ? ಆರೋಗ್ಯವನ್ನು ನಾವು ಸದೃಢವಾಗಿ ಇಟ್ಟುಕೊಳ್ಳಲು ಅನೇಕ ಚಿಕಿತ್ಸೆಗಳನ್ನು ಪಡಿತಾ ಇರ್ತೀವಿ, ಅನೇಕವಾಗಿ ನಾವು ಚಟುವಟಿಕೆಗಳನ್ನು ಮಾಡ್ತಾ ಇರ್ತೀವಿ. ಈ ಆರೋಗ್ಯ ಸಮಸ್ಯೆಗಳು ಹೇಗೆ ಬರುತ್ತವೆ ಅಂದ್ರೆ, ನಮಗೆ ಆ ಒಂದು ರಿಲೇಟಿವ್ಸ್ ಅಂದ್ರೆ ನಮಗೆ ಬಂಧುಗಳಾಗಿ ಹಾಗೆ ಬಂದು ಹೋಗ್ತಾ ಇರ್ತವೆ. ಅಂದ್ರೆ ಕಾಲಕಾಲ ಬದಲಾದಾಗೆಲ್ಲ, ವಾತಾವರಣ ಬದಲಾದಾಗೆಲ್ಲ ನಾವಿದ್ದೇವೆ ಎಂದು ಬಂದು ಹಾಯ್ ಹೇಳಿ ಹೋಗ್ತಾ ಇರ್ತವೆ. ಇದು ಆರೋಗ್ಯ ಸಮಸ್ಯೆಗಳು ಬರ್ತಾ ಇರ್ತವೆ. ಆದರೆ ದೀರ್ಘಕಾಲೀನ ಆರೋಗ್ಯಗಳು ಉಂಟು. ಅದರಲ್ಲಿ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ಬೋದು, ರಕ್ತದೊತ್ತಡ ಅಂತ ಹೇಳ್ಬೋದು, ಹೃದ್ರೋಗ ಅಂತ ಹೇಳ್ಬೋದು, ಮತ್ತು ಇತ್ತೀಚೆಗೆ ನಾವು ಸುಮಾರು ಒಂದು 10 ಇಲ್ಲ 15 ವರ್ಷದಿಂದ ಕೇಳ್ತಾ ಬರ್ತಾ ಇರೋದು ಥೈರಾಯ್ಡ್ ಸಮಸ್ಯೆ. ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ನಮ್ಮ ಆರೋಗ್ಯದಲ್ಲಿ ಅದು ಒಂದಾಗಿ ಅಂದ್ರೆ ಹೇಗೆ ನಾವು ಉಸಿರನ್ನು ಎಳೆದುಕೊಳ್ತೀವೋ, ಹೇಗೆ ನಾವು ಶ್ವಾಸವನ್ನು ತೆಗೆದುಕೊಳ್ತೀವೋ, ಹಾಗೆ ಅದು ನಮ್ಮ ಜೊತೆ ಬೆಳೀತಾ ಇದೆ. ಆದರೆ ಇದರ ಲಕ್ಷಣ ಏನು, ಇದನ್ನು ಹೇಗೆ ಗುರುತಿಸುವುದು ಅನ್ನೋದು ಸಾಕಷ್ಟು ಜನರಿಗೆ ಈ ಥೈರಾಯ್ಡ್ ವಿಷಯದ ಬಗ್ಗೆ ಗೊತ್ತಿಲ್ಲ. ಇಂದು ನಮ್ಮ ಈ ಥೈರಾಯ್ಡ್ ವಿಷಯದ ಬಗ್ಗೆ ತಿಳಿ ಹೇಳಲು ಥೈರಾಯ್ಡಿನ ಲಕ್ಷಣಗಳೇನು, ಇದನ್ನು ಗುರುತಿಸುವುದು ಹೇಗೆ, ಇದನ್ನು ನಿವದರ ನಿವಾರ ಉಪಾಯ ಹೇಗೆ ಎನ್ನುವುದನ್ನು ತಿಳಿ ಹೇಳಲು ಬಂದಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ ಅವರು. ಇವರು ಜನರಲ್ ಫಿಸಿಷಿಯನ್ ಆಗಿ ನಮ್ಮ ಹೈದರಾಬಾದಲ್ಲಿ ನೆಲೆಸಿದ್ದಾರೆ. ಇವರನ್ನು ಕೇಳಿ ಥೈರಾಯ್ಡ್ ಬಗ್ಗೆ ಕೇಳಿ ತಿಳೋಣ. ಶ್ರೀನಿವಾಸ್ ಸರ್, ನಿಮಗೆ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ ಸರ್. ಸರ್, ಈ ಥೈರಾಯ್ಡ್ ಅನ್ನೋದು ಇತ್ತೀಚೆಗೆ ನಾವು ಕೇಳ್ತಾ ಇರುವಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಹೆಚ್ಚಿನ ಮಟ್ಟಿಗೆ ಎಲ್ಲರಲ್ಲಿ ಕೇಳ್ತಾ ಇದ್ದೀವಿ. ನಾವು ಸಕ್ಕರೆ ಕಾಯಿಲೆ ಅಂತ ಕೇಳಿದ್ದೀವಿ, ರಕ್ತದೊತ್ತಡ ಅಂತ ಕೇಳಿದ್ದೀವಿ, ಇನ್ನಿತರ ಕಾಯಿಲೆ ಅಂತ ಕೇಳಿದ್ವಿ. ಥೈರಾಯ್ಡ್ ಅನ್ನೋದು ಇತ್ತೀಚೆಗೆ ಕೇಳ್ತು. ಇದು ಥೈರಾಯ್ಡ್ ಅಂದ್ರೆ ಏನ್ ಸರ್, ಇದನ್ನು ಹೇಗೆ ಗುರುತಿಸಬೇಕು?
2: ಥೈರಾಯ್ಡ್ ಅಂದ್ರೆ ನಮ್ಮ ಶರೀರದಲ್ಲಿ ಅದು ನಾರ್ಮಲ್ ಆರ್ಗನ್ ತರ ಇರುತ್ತೆ. ಇದು ನೆಕ್ ಮೇಲೆ ಸ್ವಲ್ಪ ಒಂದು ಗ್ಲ್ಯಾಂಡ್ ತರ ಇರುತ್ತೆ, ಅದು ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅನ್. ಯಾವಾಗಾದ್ರೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಜಾಸ್ತಿ ಕೆಲಸ ಮಾಡಿದ್ರೆ ಅಥವಾ ಥೈರಾಯ್ಡ್ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಬಾಡಿನಲ್ಲಿ ಸಿಂಪ್ಟಮ್ಸ್ ಇಂದ ಲಕ್ಷಣ ಸ್ಟಾರ್ಟ್ ಆಗುತ್ತೆ. ಸೊ ಜಾಸ್ತಿ ಕೆಲಸ ಮಾಡಿದ್ರೆ ಹೈಪರ್ ಥೈರಾಯ್ಡ್ ಅಂತೀವಿ, ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಹೈಪೋ ಥೈರಾಯ್ಡ್ ಅಂತೀವಿ.
1: ಸರ್, ಇವಾಗ ನಮ್ ಈ ಹೈಪರ್ ಮತ್ತು ಹೈಪೋ ಥೈರಾಯ್ಡ್ ನ ಇದೆ ಅಂತ ಹೇಳಿದ್ರೆ ಶರೀರದಲ್ಲಿ ಯಾವ ಬದಲಾವಣೆಗಳು ಬರ್ತವೆ ಸರ್?
2: ಸೊ ಫಸ್ಟ್ ನಾವು ಹೈಪೋ ಥೈರಾಯ್ಡ್ ಬಗ್ಗೆ ಮಾತಾಡ್ತೀವಿ. ಹೈಪೋ ಥೈರಾಯ್ಡ್ ಲಕ್ಷಣ ಏನಂದ್ರೆ ಫಸ್ಟ್ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ
1: ಹೈಪೋದಲ್ಲಿ.
2: ಹೈಪೋನಲ್ಲಿ ವೆಯ್ಟ್ ಜಾಸ್ತಿ ಆಗೋದು, ಹೇರ್ ಲಾಸ್ ಆಗೋದು, ಪೀರಿಯಡ್ಸ್ ಲೇಡೀಸ್ ನಲ್ಲಿ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ವೆಯ್ಟ್ ಗೈನ್ ಆಗಿ ಹೇರ್ ಲಾಸ್ ಆದ್ರೆ ಜನರಲಿ ನಾವು ಥೈರಾಯ್ಡ್ ಸಸ್ಪಿಷಿಯಸ್ ಮಾಡಬೇಕು.
1: ಇದು ಪುರುಷನಲ್ಲಿ ಇರುತ್ತೆ ಸರ್?
2: ಪುರುಷನಲ್ಲಿ ಇರುತ್ತೆ. ಪುರುಷನಲ್ಲಿ ಏನಂದ್ರೆ ಮೇನ್ ವೆಯ್ಟ್ ಜಾಸ್ತಿ ಆಗಬಹುದು, ಹೇರ್ ಲಾಸ್. ಸೊ ಜನರಲಿ ಥೈರಾಯ್ಡ್ ವುಮೆನ್ಗೆ ನಾರ್ಮಲ್ ಜಾಸ್ತಿ
1: ಜಾಸ್ತಿ ಬರುತ್ತೆ,
2: ದೆನ್ ಮೆನ್ಗೆ ಸ್ವಲ್ಪ ಕಮ್ಮಿ. ಸೊ ಮೇನ್ ಲಕ್ಷಣ ಇದು ಬಿಟ್ಟು ನಿದ್ದಿ ಬರೋದು, ಟೈರ್ಡ್ನೆಸ್ ಜಾಸ್ತಿ ಆಗೋದು, ಮತ್ತೆ ಇದು ಮೇನ್ ಇಂಪಾರ್ಟೆಂಟ್ ಥೈರಾಯ್ಡ್ ನಲ್ಲಿ. ಸೊ ಸ್ವಲ್ಪ ಮಂದಿಗೆ ಥೈರಾಯ್ಡ್ ಸಿವಿಯರ್ ಸ್ಟೇಜ್ ಅಲ್ಲಿ ಆಗಿ ಹಾರ್ಟ್ ಮೇಲೆ ಎಫೆಕ್ಟ್ ಆಗೋದು, ಅದನ್ನು ಆಗತ್ತೆ. ಮೇನ್ ಫೇಸ್ ಪಫಿನೆಸ್ ತರ ಇರಬಹುದು, ಕಾಲ್ ಸ್ವೆಲ್ಲಿಂಗ್, ಬಾಡಿ ಸ್ವೆಲ್ಲಿಂಗ್ ಬರೋದು, ಇವು ಥೈರಾಯ್ಡ್. ಇದು ಹೈಪೋ ಥೈರಾಯ್ಡ್ ನಲ್ಲಿ.
1: ಅಂದ್ರೆ ಒಂದು ಚಾಪೆ ಕೆಳಗೆ ನೀರು ಅಂತ ಹೇಳ್ತಾರೆ, ಅದು ನಮ್ಗೆ ಗೊತ್ತಾಗಲ್ಲ. ಇಂತಹ ಒಂದು ಲಕ್ಷಣಗಳು ಕಂಡು ಬಂದಲ್ಲಿ ನಾವು ವೈದ್ಯರನ್ನು
2: ಸಂಪರ್ಕಿಸಿ ಇಮಿಡಿಯೇಟ್ಲಿ ಥೈರಾಯ್ಡ್ ಟೆಸ್ಟ್ ನಾವು ಮಾಡಬೇಕು. ಹೈಪರ್ ಥೈರಾಯ್ಡ್ ಸಿಂಪ್ಟಮ್ಸ್ ಏನಂದ್ರೆ ವೆಯ್ಟ್ ಲಾಸ್ ಆಗೋದು, ಎಷ್ಟು ನಾವು ಏನು ಹಸಿವಿ ಜಾಸ್ತಿ ಆಗ್ತಾ ಇರುತ್ತೆ ಪ್ಲಸ್ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಜನರಲಿ ಹಸಿವಿ ಜಾಸ್ತಿ ಆದ್ರೆ ವೆಯ್ಟ್ ಗೈನ್ ಆಗ್ಬೇಕು.
1: ಹೌದು,
2: ಅವ್ರ ವೆಯ್ಟ್ ಲಾಸ್ ಆಗುತ್ತೆ. ದೆನ್ ಪಾಲ್ಪಿಟೇಷನ್ಸ್ ತರ, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಬಡಿತ ಇರೋದು. ದೆನ್ ಸೆಕೆಂಡ್ ಥಿಂಗ್, ಕೈ ಕಾಲೆಲ್ಲ ಶಿವರಿಂಗ್ ಬರೋದು, ಟ್ರೆಮರ್ಸ್ ಅಂತೀವಿ. ಸೊ ಹೇರ್ ಲಾಸ್ ಆಗೋದು. ದೆನ್ ಲೂಸ್ ಮೋಷನ್ಸ್ ಕಂಟಿನ್ಯೂಸ್, ಎಷ್ಟು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಲೂಸ್ ಮೋಷನ್ಸ್ ಆಗ್ತಾ ಇರುತ್ತೆ. ಸೊ ದೆನ್ ನಾವು ಅವಾಗ ಹೈಪರ್ ಥೈರಾಯ್ಡ್ ಅಂತ ನಾವು ಸಸ್ಪಿಷಿಯಸ್ ಮಾಡಬೇಕು.
1: ಓಕೆ ಸರ್.
2: ಸೊ ಹೈಪೋ ಥೈರಾಯ್ಡ್, ಹೈಪರ್ ಥೈರಾಯ್ಡ್ ಎರಡು ನಾವು ಕೇಳಿವಿ. ಹೈಪೋ ಥೈರಾಯ್ಡ್ ನಾವು ಹ್ಯಾಕ್ ಡಯಾಗ್ನೋಸ್ ಮಾಡಬೇಕು ಅಂದ್ರೆ ಈ ತರ ಲಕ್ಷಣ ಇದ್ರೆ ನಾವು ಇಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋದ್ರೆ ಅವರು ಥೈರಾಯ್ಡ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಥೈರಾಯ್ಡ್ ಟೆಸ್ಟ್ ನಲ್ಲಿ ಎರಡು ಮೂರು ಟೆಸ್ಟ್ ಇರುತ್ತೆ, T3,

0: T4 TSH ಅಂತ. ಸೊ TSH ಜಾಸ್ತಿ ಆದರೆ 5 ವರೆಗೆ ನಾರ್ಮಲ್ ಇರುತ್ತೆ, 5ಕ್ಕಿಂತ ಜಾಸ್ತಿ ಆದರೆ ನಾವು ಹೈಪೋಥೈರಾಯ್ಡ್ ಅಂತೀವಿ. ಸೊ TSH ಜಾಸ್ತಿ ಇದ್ರೆ ಈ ವೆಯ್ಟ್ ಗೇನ್ ಹೇಳಿ ಲಕ್ಷಣ ಇದ್ದು TSH ಜಾಸ್ತಿ ಇದ್ರೆ ಹೈಪೋಥೈರಾಯ್ಡ್ ಅಂತ. ಸೊ TSH ಮತ್ತೆ ಎರಡು ತರ ಇರುತ್ತೆ, 5 to 10 ವರೆಗೆ ಒಂದು TSH, 10 ಕ್ರಾಸ್ ಆದ್ರೆ TSH. ಸೊ 10 ಕ್ರಾಸ್ ಆದ್ರೆ ನಾವು ಇದು ಹೈಪೋಥೈರಾಯ್ಡ್, ಕ್ಲಿನಿಕಲ್ ಹೈಪೋಥೈರಾಯ್ಡ್ ಅಂತೀವಿ, ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು.
1: ಸರ್, ಈ ತೂಕ ಕಡಿಮೆ ಆಗೋದು ಮತ್ತೆ ಕೂದಲು ಉದುರೋದು ಇವೆಲ್ಲ ಲಕ್ಷಣ ಜೊತೆಗೆ ಈ ಹೈಪೋ ಅಥವಾ ಹೈಪರ್ ಥೈರಾಯ್ಡ್ ನಲ್ಲಿ ಈ ಗಂಟಲ ಒಂದು ಇದರಲ್ಲಿ ಸ್ಥಳದಲ್ಲಿ ಊತ ಅನ್ನೋದು ಅಂದ್ರೆ ಉಬ್ಬಿ ಇರೋದು ಅದೇನಾದ್ರೂ ಕಾಣಿಸುತ್ತಲ್ಲ ಸರ್?
0: ಸೊ ಅದು ನಾವು ಜನರಲಿ ಏನ್ ಮಾಡಬೇಕು, ನಾವು ಸಪೋಸ್ ಸ್ವೆಲ್ಲಿಂಗ್ ಇದ್ರೇನು, ಸಪೋಸ್ TSH ನಾನು ಮುಂಚೆ ಹೇಳಿದ ಥೈರಾಯ್ಡ್ ಟೆಸ್ಟ್ ನಲ್ಲಿ T3 T4 TSH ಇರುತ್ತಲ್ಲ, TSH ಜಾಸ್ತಿ ಇದ್ರೆ ಮಾತ್ರ ಈ ಸ್ವೆಲ್ಲಿಂಗ್ ಬಗ್ಗೆ ನಾವು ಅಷ್ಟು ವರಿ ಆಗಬೇಕು. ಸ್ವೆಲ್ಲಿಂಗ್ ಇದ್ದು TSH ಜಾಸ್ತಿ ಇದ್ರೇನೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಮೇಡಮ್, ಅಥವಾ ಅದಕ್ಕೇನು ಟ್ರೀಟ್ಮೆಂಟ್ ಕೊಡೋದೇನು ಅವಸರ ಇಲ್ಲ. ಯಾಕಂದ್ರೆ ಇಲ್ಲಿ ಸ್ವೆಲ್ಲಿಂಗ್, ನೆಕ್ ಸ್ವೆಲ್ಲಿಂಗ್ಸ್ ವೆರಿ ಕಾಮನ್.
1: ಸ್ವಲ್ಪ ಜನಕ್ಕೆ ನಾನು ನೋಡಿದ್ದೇನಂದ್ರೆ, ಇತ್ತೀಚೆಗೆ ನೋಡಿದ್ದು ಈಗ ಕುತ್ತಿಗೆ ಅಳತೆ ಎಲ್ಲಾನು ಉಬ್ಬಿಬಿಟ್ಟು ಈ ಒಂದು ಪ್ಲೇಸ್ ನಲ್ಲಿ ಹೀಗೆ ನಾವೇನ್ ಬೆಲ್ಲಿ ಏನ್ ಹೇಳ್ತೀವಲ್ಲ ಹಾಗೆ ಉಬ್ಬಿಕೊಂಡಿರುತ್ತೆ, ಅದರಿಂದ ಏನಾದ್ರೂ ತೊಂದರೆ ಆಗುತ್ತಾ ಸರ್?
0: ಏನಾಗೋದಿಲ್ಲ, ನಾವು ಅದು ಇದ್ದು ಥೈರಾಯ್ಡ್ ಈ T3 T4 TSH ಅಲ್ಲಿ ಚೇಂಜಸ್ ಇದ್ರೆ ಮಾತ್ರ ನಾವು ವರಿ ಆಗ್ತೀವಿ. ಆದ್ರೆ ಈ ಸ್ವೆಲ್ಲಿಂಗ್ ಜಾಸ್ತಿ ಸ್ವೆಲ್ಲಿಂಗ್ ಇತ್ತು, ಸಿವಿಯರ್ ಸ್ವೆಲ್ಲಿಂಗ್ ಇದ್ರೆ ಅದು ಥೈರಾಯ್ಡ್ ನಾಡ್ಯೂಲ್ ಅಂತ ಅಂತೀವಿ. ಸೊ ಥೈರಾಯ್ಡ್ ನಾಡ್ಯೂಲ್ ಜನರಲಿ ಜಾಸ್ತಿ ಇದ್ರೆ ಅವಾಗ ನಾವೇನಂದ್ರೆ ನಾವು ಒಂದು ನೀಡಲ್ ಟೆಸ್ಟ್ ಮಾಡಿ ಅದು ಟೆಸ್ಟಿಂಗ್ ಮಾಡಿಸ್ಬೇಕಾಗ. ಸೊ ಥೈರಾಯ್ಡ್ ನಾಡ್ಯೂಲ್ಸ್ ಅಂದ್ರೆ ನೀಡಲ್ ಮಾಡಿ ನೀಡಲ್ ಟೆಸ್ಟ್ ಮಾಡಿದ್ಮೇಲೆ ಥೈರಾಯ್ಡ್ ಕ್ಯಾನ್ಸರ್ ಅವನು ಲಕ್ಷಣ ಇರಬಹುದು. ಯಾವಾಗ ಇದು ಹೈ ಸ್ವೆಲ್ಲಿಂಗ್ ಇದ್ರೆ, ಸ್ವಲ್ಪ ಸ್ವೆಲ್ಲಿಂಗ್ ಕಾಮನ್, T3 T4 TSH ಟೆಸ್ಟ್ ಮಾಡಿಸ್ಬಿಟ್ರೆ
1: ಸಾಕು.
0: ಸ್ವೆಲ್ಲಿಂಗ್ ಹೈ ಸ್ವೆಲ್ಲಿಂಗ್ ಜಾಸ್ತಿ ಸ್ವೆಲ್ಲಿಂಗ್ ಇದ್ದು ಸ್ವಾಲೋ ಮಾಡ್ಲಿಕ್ಕೆ ತ್ರಾಸ ಆಗ್ತಾ ಇದೆ, ವಾಟರ್ ಕುಡಿಲಿಕ್ಕೂ ತ್ರಾಸ ಆಗ್ತಾ ಇದೆ, ಅವಾಗ ನಾವು ಈ ಸ್ವೆಲ್ಲಿಂಗ್ ನೆಗ್ಲೆಕ್ಟ್ ಮಾಡಬೇಡ. ಸೊ ಎನಿ ನೆಕ್ಸ್ಟ್ ಸ್ವೆಲ್ಲಿಂಗ್, ಸಪೋಸ್ ವಾಟರ್ ಕುಡಿಲಿಕ್ಕೆ ತ್ರಾಸ ಆಯ್ತು, ಊಟ ಮಾಡ್ಲಿಕ್ಕೆ ತ್ರಾಸ ಆಗ್ತಾ ಇದೆ, ಮಲ್ಕೊಂಡ್ರೆ ಶ್ವಾಸ ನಾವು ಸ್ಟಾಪ್ ಆಗ್ತಾ ಇದೆ, ಈ ಸ್ವೆಲ್ಲಿಂಗ್ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಬೇಡ,
1: ಎಚ್ಚರಿಕೆ ವಹಿಸಬೇಕು, ತಪಾಸಣೆ ಮಾಡಿಸಬೇಕು, ವೈದ್ಯರನ್ನು ಸಂಪರ್ಕಿಸಿ ಅವರ ಸೂಚನೆ ಮೇರೆಗೆ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಬೇಕು ಅಂತ ಹೇಳ್ತೀರಿ ಸರ್. ಈಗ ಹೈಪರ್ ಥೈರಾಯ್ಡ್ ನ ಲಕ್ಷಣಗಳ ಜೊತೆ ಈ ಪ್ರಾಣಾಂತಕವಾಗಿ ಏನಾದರೂ ಅಂದ್ರೆ ಸೂಚನೆಗಳು ಇರುತ್ತೆ ಸರ್?
0: ಸೊ ಹೈಪರ್ ಥೈರಾಯ್ಡ್ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಸಿವಿಯರ್ ವೆಯ್ಟ್ ಲಾಸ್ ಆಗುತ್ತೆ, ವೆಯ್ಟ್ ಲಾಸ್ ಆಗಿ ಮೇನ್ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ,
1: ತೂಕ ಇಳಿಯುತ್ತೆ, ಕಾರಣ
0: ತೂಕ ಇರುತ್ತೆ. ಪ್ಲಸ್ ಬೇಸಿಕಲಿ ಏನಂದ್ರೆ ಇದು ಹಾರ್ಟ್ ರೇಟ್ ಜಾಸ್ತಿ ಮಾಡಿ ಸಿವಿಯರ್ ಹಾರ್ಟ್ ರೇಟ್ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೆಕೆಂಡ್ ಐಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಐಸ್ ಎಕ್ಸಾಥಾಲ್ಮಸ್ ಅಂತೀವಿ ನಾವು, ಐಸ್ ಸ್ವೆಲ್ಲಿಂಗ್ ಬಂದು ಇಲ್ಲ ಐ ಸೈಟ್ ಹೋಗ್ಬೋದು, ಇದು ಹೈಪರ್ ಥೈರಾಯ್ಡ್ ಲಕ್ಷಣ ಇದು. ಸೊ ಐಸ್ ಮೋಸ್ಟ್ ಕಾಮನ್, ಆಮೇಲೆ ಹಾರ್ಟ್.
1: ಅಂದ್ರೆ ಹೈಪೋ ಹೈಪರ್ ಥೈರಾಯ್ಡ್ ಅನ್ನೋದು ಯಾವುದೇ ಒಂದು ಲಕ್ಷಣ ಕಾಣಿಸಿದ್ರು ವೈದ್ಯರನ್ನು ಸಂಪರ್ಕ ಮಾಡಿ ವೈದ್ಯ ಚಿಕಿತ್ಸೆಯನ್ನು ಪಡಿಲೇಬೇಕು ಅಂತ ಹೇಳ್ತಾ ಇದ್ರು ಸರ್. ಅಂದ್ರೆ ಇದು ಒಂದು ನಮಗೆ ಸಕ್ಕರೆ ಕಾಯಿಲೆ ಹೇಗೆ, ನಮ್ಮ ಹೃದ್ರೋಗ ಹೇಗೆ, ಇದು ಸಹ ಥೈರಾಯ್ಡ್ ಸಹ ಇದು ಸರ್. ನನಗೆ ಅವಾಗಿಂದ ಕಾಡ್ತಾ ಇರುವಂತ ಒಂದು ಪ್ರಶ್ನೆ, ಈ ಥೈರಾಯ್ಡ್ ಅನ್ನೋದು ನಮ್ಮ ಒಂದು ಶರೀರದಲ್ಲಿ ಯಾಕೆ ಬರುತ್ತೆ, ಯಾವ ಲೋಪದಿಂದ ಬರುತ್ತೆ ಸರ್?
0: ಸೊ ಇಷ್ಟವರೆಗೆ ಈ ಥೈರಾಯ್ಡ್ ಯಾಕೆ ಬರುತ್ತೆ ಅಂತ ಎಷ್ಟೋ ರಿಸರ್ಚ್ ಮಾಡಿದ್ರೆ ಮೇಡಮ್, ಸೊ ಯಾವುದು ಎಕ್ಸಾಕ್ಟ್ ರೀಸನ್ ಗೊತ್ತಾಗಿಲ್ಲ. ಅದು ಅಯೋಡಿನ್ ಅಂತ ಒಂದು ಟೈಮ್ ನಲ್ಲಿ ನಾವು ಅಂತಾ ಇದ್ದೀವಿ, ಅಯೋಡಿನ್ ಬಾಡಿನಲ್ಲಿ ಕಮ್ಮಿ ಆದ್ರೆ ಥೈರಾಯ್ಡ್ ಬರುತ್ತೆ ಅಂತ. ಸೊ ಅದಕ್ಕೆ ಅಯೋಡೈಸ್ಡ್ ಫುಡ್ಸ್ ಅವಾಯ್ಡ್ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀವಿ ನಾವು. ಅಯೋಡೈಸ್ಡ್ ಫುಡ್ಸ್ ಅಂದ್ರೆ ಯಾವುದು, ಕಾಲಿಫ್ಲವರ್, ಕ್ಯಾಬೇಜ್, ಇವೆಲ್ಲ ಹೈ ಅಯೋಡಿನ್ ಫುಡ್. ಅದು ರಿಸರ್ಚ್ ನಲ್ಲಿ ಗೊತ್ತಾಗಿದೆ ಅದೇನಂದ್ರೆ ಅದು ಅಷ್ಟು ಎಫೆಕ್ಟ್ ಇಲ್ಲ. ನಾವು ವಿ ಕ್ಯಾನ್ ಹ್ಯಾವ್, ಎಲ್ಲರೂ ನಾರ್ಮಲ್ ಏನಂತೀವಿ, ಥೈರಾಯ್ಡ್ ಪೇಷಂಟ್ಸ್ ಕಾಲಿಫ್ಲವರ್ ತಿನ್ಬಾರ್ದು, ಕ್ಯಾಬೇಜ್ ತಿನ್ಬಾರ್ದು ಅಂತ ಒಂದ್ ಟೈಮ್ ನಲ್ಲಿ ಇವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು. ಹೌದು, ಈಗ ಅವೆಲ್ಲ ರೂಲ್ ಔಟ್ ಆಗಿದೆ. ಥೈರಾಯ್ಡ್ ಪೇಷಂಟ್ಸ್ ನಾರ್ಮಲ್ ಆಗಿ ಕಾಲಿಫ್ಲವರ್, ಕ್ಯಾಬೇಜ್ ತಿನ್ಬಹುದು. ಇನ್ನೊಂದು ಅಯೋಡೈಸ್ ಸಾಲ್ಟ್ ಅಂತ ಯೂಸ್ ಮಾಡಬೇಕು ಅಂತ ಗವರ್ಮೆಂಟ್ ಎಲ್ಲ ಡಿಸೈಡ್ ಮಾಡಿದೆ. ಸೊ ಆಲ್ವೇಸ್ ಯೂಸ್ ಅಯೋಡೈಸ್ ಸಾಲ್ಟ್ ಇನ್ ದಿಸ್ ಸಿಚುವೇಶನ್ಸ್. ಥೈರಾಯ್ಡ್ ಪೇಷಂಟ್ಸ್ಗೆ ಅಯೋಡೈಸ್ ಸಾಲ್ಟ್ ಯೂಸ್ ಮಾಡೋದು ಬೆಟರ್. ಥರ್ಡ್, ಪೆಸ್ಟಿಸೈಡ್ಸ್ ಯೂಸೇಜ್ ನಾವು ಜಾಸ್ತಿ ಆಗಿ, ನಾವು ಪೆಸ್ಟಿಸೈಡ್ಸ್ ಯಾವುದೇ ಅಗ್ರಿಕಲ್ಚರ್ ಆಹಾರ ಮೇಲೆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವೋ, ಅದನ್ನು ಒನ್ ಆಫ್ ದಿ ರೀಸನ್ಸ್ ಥೈರಾಯ್ಡ್ ಬರೋ ಸಲುವಾಗಿ.

0: ಇವೆಲ್ಲ ನಾವು ಅವಾಯ್ಡ್ ಮಾಡಿ ಥೈರಾಯ್ಡ್ನಿಂದ ಪ್ರೊಟೆಕ್ಷನ್ ಮಾಡಬಹುದು.
1: ಸರ್, ಈಗ ಥೈರಾಯ್ಡ್ ಲಕ್ಷಣ ಗೊತ್ತಾಯ್ತು, ಹೇಗೆ ಗುರುತಿಸುವ ಅಂತ ಗೊತ್ತಾಯ್ತು. ಈ ಥೈರಾಯ್ಡ್ ಅನ್ನೋದು ಆನುವಂಶಿಕವಾಗಿ ಹೆರಿಡಿಟರಿ ಇಂದ ಬರುತ್ತೆ ಸರ್.
0: ಸೊ ಫ್ಯಾಮಿಲಿನಲ್ಲಿ ಥೈರಾಯ್ಡ್ ಇದ್ರೆ, ಮದರ್ಗಾಗ್ಲಿ ಫಾದರ್ಗಾಗ್ಲಿ ಇದ್ರೆ, ನಾವು ಇಮ್ಮಿಡಿಯೇಟ್ಲಿ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೋಬೇಕು. ಯಾವಾಗಿದು? ಎವ್ರಿ 15 ಇಯರ್ಸ್ ಆಮೇಲೆ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸೋದು ಆಲ್ವೇಸ್ ಬೆಟರ್. ಸೊ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಮೇಲೆ ಥೈರಾಯ್ಡ್ ನಾವು T3, T4, TSH ಈ ಮೂರು ಮೇನ್ ಥೈರಾಯ್ಡ್ ಅಂದ್ರೆ ಈ ಮೂರು ಮೇಡಮ್, T3, T4, TSH ಆ ಮೂರು ಟೆಸ್ಟ್ ಮಾಡಿಸ್ಮೇಲೆ ಹತ್ರ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಸಾಕು.
1: ಸರ್, ಒಂದು ನೀವು ಈ ನಮ್ಮ ಮಾತಿನಲ್ಲಿ ಡಿಸ್ಕಷನ್ ಅಲ್ಲಿ ಬಂತು, ಥೈರಾಯ್ಡ್ ಅನ್ನೋದು ಕ್ಯಾನ್ಸರ್ಗೆ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರು, ಇದು ಎಷ್ಟುವರೆಗೆ?
0: ಸೊ ಥೈರಾಯ್ಡ್ ಕ್ಯಾನ್ಸರ್ ಈ ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ ಡೇ ಬೈ ಡೇ. ಸೊ ಥೈರಾಯ್ಡ್ ಕ್ಯಾನ್ಸರ್ ಯಾವಾಗ ಸಸ್ಪೆಕ್ಷನ್ ಮಾಡಬೇಕು? ಯಾವಾಗ ಥೈರಾಯ್ಡ್ ಸ್ವೆಲ್ಲಿಂಗ್, ನೆಕ್ ಮೇಲೆ ಸ್ವೆಲ್ಲಿಂಗ್, ಹೈ ಸ್ವೆಲ್ಲಿಂಗ್ ಬರ್ತಾ ಇದೆ, ಅಥವಾ ವೆಯ್ಟ್ ಲಾಸ್ ಸಿವಿಯರ್ ಜಾಸ್ತಿ ಆಗಿ ಕೈಕಾಲೆಲ್ಲ ನಡಗದು, ಟ್ರೆಮರ್ಸ್ ಅಂತೀವಿ ನಾವು, ಆ ಟೈಮ್ ನಲ್ಲಿ ನಾವು ಇಮಿಡಿಯೇಟ್ಲಿ ಥೈರಾಯ್ಡ್ ಕ್ಯಾನ್ಸರ್ ಬಗ್ಗೆ ಒಂದು ಸಸ್ಪಿಷಿಯಸ್ ಮಾಡಬೇಕು.
1: ಸರ್, ಒಂದು ಸಂದೇಹ, ಥೈರಾಯ್ಡ್ ಲಕ್ಷಣ ನೀವು ಹೇಳಿದಾಗ ಈ ಊತ ಅನ್ನೋದು, ಕುತ್ತಿಗೆ ಊತ ಅನ್ನೋದು ಹೈಪರ್ ಥೈರಾಯ್ಡ್ ಇದ್ದಾಗ ಬರುತ್ತಾ ಅಥವಾ ಇದು?
0: ಸೊ ಎರಡು ಸ್ಟೇಜ್ ನಲ್ಲಿ ಇರಬಹುದು. ಹೌದು, ಹೈಪರ್ ಥೈರಾಯ್ಡ್ ನಲ್ಲಿ ಜಾಸ್ತಿ ಇದೆ. ಸೊ ಇದು ನಾವು ಥೈರಾಯ್ಡ್ ಗಾಯ್ಟರ್ ಅಂತೀವಿ, ನಾವು ಥೈರಾಯ್ಡ್ ಗಾಯ್ಟರ್ ಅಂತೀವಿ. ಥೈರಾಯ್ಡ್ ಗಾಯ್ಟರ್ ಅಂದ್ರೆ ಸ್ವೆಲ್ಲಿಂಗ್ ಜಾಸ್ತಿ ಆಗಿ ಇವೆಲ್ಲ ವೆಯ್ಟ್ ಲಾಸ್. ಸೊ ಈ ಟೈಮ್ ನಲ್ಲಿ ಎನಿ ಥೈರಾಯ್ಡ್ ಕ್ಯಾನ್ಸರ್ ಪ್ಲಸ್ ವೆಯ್ಟ್ ಲಾಸ್ ಆದ್ರೆ, ಸೊ ದೆನ್ ನೀಡಲ್ ಟೆಸ್ಟ್ ಅಂತ ಮಾಡ್ತೀವಿ ಮೇಡಮ್. ಮಾಡ್ಮೇಲೆ ಅದು ಥೈರಾಯ್ಡ್ ಕ್ಯಾನ್ಸರ್ ಇದೇನಾ ಇಲ್ಲ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋತೀವಿ.
1: ಸರ್, ಇವಾಗ ಈ ಥೈರಾಯ್ಡ್ ಇದ್ದವರಿಗೆ ಊತ ಬಂದ ಮೇಲೆ ನಮ್ಮ ಧ್ವನಿಯಲ್ಲಿ ಏನಾದರೂ ಚೇಂಜಸ್ ಬರುತ್ತಾ ಅಥವಾ ನಾವು ಹೇಗೆ ಮಾತಾಡ್ತೀವಿ ಹಾಗೆ ಇರುತ್ತೆ?
0: ನಾರ್ಮಲ್ ಇರುತ್ತೆ. ಅದು ಓನ್ಲಿ ಸ್ವಾಲೋ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ವಾಟರ್ ಅಥವಾ ಫುಡ್ ಸ್ವಾಲೋ ಮಾಡಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ.
1: ಇನ್ಸೈಡ್
0: ಇನ್ಸೈಡ್. ಸೊ ಅವಾಗ ನಾವು ಡೌಟ್ ಮಾಡಬೇಕು, ಇದು ಕ್ಯಾನ್ಸರ್ ಇರಬಹುದೇನೋ. ಸೊ ಅದು ಇಮಿಡಿಯೇಟ್ಲಿ ನಾವು ಟ್ರೀಟ್ಮೆಂಟ್ ಅಥವಾ ಸರ್ಜರಿನೂ ಮಾಡಿಬಿಡ್ತಾರೆ.
1: ಸರ್, ಈಗ ಥೈರಾಯ್ಡ್ ತಡೆಗಟ್ಟಲು ನಾವು ವಿನಿಯೋಗಿಸಬೇಕಾದ, ನಾವು ಅಳವಡಿಸಿಕೊಳ್ಳಬೇಕಾದ, ನಾವು ಸೇವನೆ ಮಾಡಬೇಕಾದ ಆಹಾರ ಪದ?
0: ಸೊ ನಾವು ಆಲ್ವೇಸ್ ಥೈರಾಯ್ಡ್ಗೆ ಫುಡ್ಗೆ ಸಂಬಂಧ ಇಲ್ಲ ಮೇಡಮ್, ಅನ್ಫಾರ್ಚುನೇಟ್ಲಿ.
1: ಹೌದಾ ಸರ್?
0: ಇದು ಯೋಗ, ಎಕ್ಸಸೈಸ್ ಅಂಡ್ ನಾವು ಸ್ಲೀಪ್, ಇವು ಮೂರ್ ಮೇಲೆ ಥೈರಾಯ್ಡ್ ಮ್ಯಾಕ್ಸಿಮಮ್ ಡಿಪೆಂಡ್ ಆಗುತ್ತೆ.
1: ಅಂದ್ರೆ ಮಾನಸಿಕವಾಗಿ ಇದನ್ನ ಹೆಚ್ಚು ಬರುತ್ತೆ,
0: ಸ್ಟ್ರೆಸ್ ಜಾಸ್ತಿ ಆದ್ರೆ ಥೈರಾಯ್ಡ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಲೀಪ್ ಅಂಡ್ ಯೋಗ, ಯೋಗಾನಲ್ಲಿ ಒಂದು 4-5 ಎಕ್ಸಸೈಸ್ ಇರುತ್ತೆ. ಸೊ ಅವು ಎಕ್ಸಸೈಸ್ ಮಾಡಿದ್ರೆ ನಾವು ಎಸ್ಪೆಷಲಿ ಪ್ರಾಣಾಯಾಮ, ಪ್ರಾಣಾಯಾಮ ಎಕ್ಸಸೈಸ್ ಇಸ್ ವೆರಿ ಗುಡ್ ಫಾರ್ ಥೈರಾಯ್ಡ್. ಸೊ ಮೇನ್ ಎಕ್ಸಸೈಸ್ ಎಸ್ಪೆಷಲಿ ನಾವು ಥೈರಾಯ್ಡ್ ಎಕ್ಸಸೈಸಸ್, ನೆಕ್ ಸಂಬಂಧಿತ ಎಕ್ಸಸೈಸ್ ಅದು ಕಂಪಲ್ಸರಿ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ದೆನ್ 6-8 hours ಆಫ್ ಸ್ಲೀಪ್. ಹೌದು, ವಾಟರ್ ಈಗ ಅರೌಂಡ್ 3-5 liters ಆಫ್ ವಾಟರ್, ಅದನ್ನು ಥೈರಾಯ್ಡ್ಗೆ ಹೆಲ್ಪ್ ಆಗುತ್ತೆ. ದೆನ್ ಅಯೋಡೈಸ್ಡ್ ಫುಡ್, ಎಸ್ಪೆಷಲಿ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅಲ್ಲಿ ಅವಾಯ್ಡೆನ್ಸ್ ನಿಂದನು ಥೈರಾಯ್ಡ್ ನಾವು ಪ್ರಿವೆನ್ಷನ್ ಮಾಡಬಹುದು.
1: ತರಕಾರಿಯಲ್ಲಿ ಯಾವ ಯಾವ ತಿನ್ಬಹುದು?
0: ಸೊ ಆಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ನಾವು ಥೈರಾಯ್ಡ್ ಪ್ರಿವೆನ್ಷನ್ ಸಲುವಾಗಿ. ಪ್ಲಸ್ ಅಡಲ್ಟ್ರೇಟ್ ಪ್ಯಾಕೆಟ್ ಫುಡ್ಸ್ ಅವಾಯ್ಡ್ ಮಾಡಬೇಕು. ಪ್ಯಾಕ್ಡ್ ಫುಡ್ಸ್ ನಾವು ಇವೆಲ್ಲ ನೋಡ್ತಾ ಇದೀವಿ, ಚಿಪ್ಸ್ ತರ ಏನು ಅವೆಲ್ಲ ಅವಾಯ್ಡ್ ಮಾಡಬೇಕು. ದೆನ್ ಆಯಿಲ್ ಫುಡ್ ಅವಾಯ್ಡ್ ಮಾಡಬೇಕು. ಮೇನ್ ವೆಯ್ಟ್ ಗೈನ್ ಅವಾಯ್ಡ್ ಮಾಡಬೇಕು. ಸೊ ಅದ್ರ ಸಲುವಾಗಿ ಡೈಲಿ ಒಂದು 30-45 minutes ಯೋಗ, ಎಕ್ಸಸೈಸ್ ಯಾವುದೋ ಒಂದು ಅದು ಮಾಡಿ ನಾವು, ಯಾಕಂದ್ರೆ ನೀವು ಜೆನೆಟಿಕ್ ನಲ್ಲಿ ಫ್ಯಾಮಿಲಿನಲ್ಲಿ ಥೈರಾಯ್ಡ್ ಇದ್ರೆ ಅವ್ರಿಗೆ ನೆಕ್ಸ್ಟ್ ಥೈರಾಯ್ಡ್ ಬರೋ ಚಾನ್ಸಸ್ ಇದೆ. ಸೊ ನಾವು ಇದೆಲ್ಲ ಮಾಡಿ ವಿ ಕ್ಯಾನ್ ಪ್ರಿವೆಂಟ್ ಥೈರಾಯ್ಡ್.
1: ಓಕೆ ಸರ್, ತಡೆಗಟ್ಟಬಹುದು. ಸರ್, ಮಹಿಳೆಯರಲ್ಲಿ ಹೆಚ್ಚು ಥೈರಾಯ್ಡ್ ಕಾಣಿಸಿಕೊಳ್ಳುತ್ತೆ ಅಂತ ಒಂದು ಮಾತು ಹೇಳಿದ್ರೆ, ಥೈರಾಯ್ಡ್ ಇದ್ದ ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಎದುರಿಸಬೇಕಾದ ಸಮಸ್ಯೆಗಳೇನು ಸರ್?
0: ಸೊ ಜನರಲ್ಲಿ ಥೈರಾಯ್ಡ್, ಫಸ್ಟ್ ಥೈರಾಯ್ಡ್ ಇದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ವೆರಿ ಲೋ. ಸೊ ಅದಕ್ಕೆ ನಾವು ಇದು ಯಾವಾಗೂ ಪ್ರೆಗ್ನೆನ್ಸಿ, ಇಫ್ ಎನಿ ವುಮೆನ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ನಾವು ಥೈರಾಯ್ಡ್ ಟೆಸ್ಟ್ ಮಾಡಿಸ್ತೀವಿ. ಅಂಡ್ ಥೈರಾಯ್ಡ್ ಅವರಿಗೆ ಥೈರಾಯ್ಡ್ ಮಿನಿಮಮ್ 2.5 ವರೆಗೆ ಥೈರಾಯ್ಡ್ TSH ಇರ್ಬೋದು. ಸೊ ಅವರು ಮುಂಚೆ ಏನೆಲ್ಲ T3, T4, TSH ಅಂತ, ಸೊ TSH ಅವರಿಗೆ 2.5-5 ವರೆಗೆ ಇದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಎನಿ ವುಮೆನ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಇದ್ರೆ ಮಾತ್ರ ಥೈರಾಯ್ಡ್ ನಾರ್ಮಲ್ ಇದ್ರೆ ಬೆಟರ್.
1: ಅಂದ್ರೆ ಥೈರಾಯ್ಡ್ ಟೆಸ್ಟ್ ಅನ್ನೋದು ಮಸ್ಟ್.
0: ಮಸ್ಟ್.
1: ಓಕೆ ಸರ್.
0: ದೆನ್ ಸೆಕೆಂಡ್ ಥಿಂಗ್, ಪ್ರೆಗ್ನೆನ್ಸಿ ಬಂದ ಮೇಲೆ ಥೈರಾಯ್ಡ್ ಕಂಟ್ರೋಲ್ ಇಲ್ಲ ಅಂದ್ರೆ ಅಬಾರ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಪ್ಲಸ್ ಬೇಬಿ

0: ಗ್ರೋತ್ನಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಮದರ್ಗೆ ಎಫೆಕ್ಟ್ ಆಗಬಹುದು, ಬೇಬಿಗೆ ಎಫೆಕ್ಟ್ ಆಗಬಹುದು.
1: ಅಂದ್ರೆ ಹೈಪರ್ ಟೆನ್ಷನ್ ಅಲ್ಲದೆ ಈ ಥೈರಾಯ್ಡ್ ಬೇಬಿ ಗ್ರೋತ್ಗೆ
0: ಎಫೆಕ್ಟ್ ಆಗುತ್ತೆ.
1: ಓಕೆ ಸರ್.
0: ಸೊ ಬೇಬಿ ಗ್ರೋತ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಬೇಬಿ ಹಾರ್ಟ್ ಎಫೆಕ್ಟ್ ಆಗುತ್ತೆ. ಸೊ ಇವೆಲ್ಲ ಥೈರಾಯ್ಡ್ ವೆನ್ ಇಟ್ ಎಫೆಕ್ಟ್ಸ್ ಬೇಬಿ ಅಂದ್ರೆ ಮದರ್ಗೆ ಎಫೆಕ್ಟ್ ಆಗಬಹುದು, ಚೈಲ್ಡ್ ಎಫೆಕ್ಟ್ ಆಗಬಹುದು.
1: ಅಂದ್ರೆ ಪ್ರೆಗ್ನೆನ್ಸಿ ಅನ್ನೋದು ಅವಕಾಶ ಕಡಿಮೆ ಇರುತ್ತೆ.
0: ಕಮ್ಮಿ ಇರುತ್ತೆ. ಅಂಡ್ ಅದನ್ನೂ ಇಲ್ಲ, ನಾವು ಥೈರಾಯ್ಡ್ ಕಂಟ್ರೋಲ್ ಆದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಇದೆ. ಹೌದು, ಪ್ರೆಗ್ನೆನ್ಸಿ ಆಮೇಲೆ ಇವೆಲ್ಲ ನಾವು ಕೇರ್ ತಗೋಬೇಕು.
1: ತುಂಬಾ ಒಳ್ಳೆ ವಿಷಯನ್ನ ಥೈರಾಯ್ಡ್ ಬಗ್ಗೆ ಇಷ್ಟು ಸೂಕ್ತವಾಗಿ ಇಷ್ಟೆಲ್ಲ ಇನ್ ಡೆಪ್ತ್ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ ಸರ್. ಶ್ರೀನಿವಾಸ್ ಸರ್, ನೀವು ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಬಂದು ಥೈರಾಯ್ಡಿನ ಲಕ್ಷಣಗಳು ಹೇಗೆ ಗುರುತಿಸುವುದು ಹಾಗೂ ಥೈರಾಯ್ಡಿನ ಪ್ರಕಾರಗಳ ಬಗ್ಗೆ ಮತ್ತು ಥೈರಾಯ್ಡಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನಿರುತ್ತೆ ಅಂತ ತುಂಬಾ ವಿಸ್ತೃತವಾಗಿ ವಿಸ್ತಾರವಾಗಿ ತಿಳಿಸಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳು ಡಾಕ್ಟ್ರೆ. ಇದುವರೆಗೆ ಥೈರಾಯ್ಡ್ ಸಮಸ್ಯೆಗಳು ಚಿಕಿತ್ಸೆ ಡಾಕ್ಟರ್ ಶ್ರೀನಿವಾಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳಾ ದೇಶಪಾಂಡೆ. ಇದು ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರದ ಕೊಡುಗೆ. ಈಗ ಕೇಳೋಣ ಒಂದು ಭಾವಗೀತೆ. ರತ್ನಮಾಲಾ ಪ್ರಕಾಶ್ ಅವರ ಕಂಠದಲ್ಲಿ